0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ವಿದುಷಿ ಎಂಎಸ್ ಶೀಲಾ ಅವರ ದನಿಯಲ್ಲಿ ಪುರಂದರದಾಸರ ರಚನೆ ವಂದಿಸುವುದಾದಿಯಲ್ಲಿ ಗಣನಾಥನ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ವಿದುಷಿ ಎಂಎಸ್ ಶೀಲಾ ವಂದಿಸುವುದಾದಿ.

ಪಂಡಿತ್ಯಂ ವೆಂಕಟೇಶ್ ಕುಮಾರ್ ಅವರ ದನಿಯಲ್ಲಿ ಶ್ರೀಪಾದರಾಯರ ರಚನೆ ಉತ್ತಮರ ಸಂಗ ಎನಗಿತ್ತು ಸಲಹೋ. ಉತ್ತಮರ ಸಂಗ ಎನಗಿತ್ತು ಸಲಹೋ, ರಿಟನ್ ಬೈ ಶ್ರೀಪಾದರಾಯ, ಸಂಗ್ ಬೈ ಪಂಡಿತ್ಯಂ ವೆಂಕಟೇಶ್ ಕುಮಾರ್.

ವರವ ಕೊಡು ಎನಗೆ ವಾಗ್ದೇವಿ ಹಾಡಿದರೆ ರೇಖಾ ಕೋಟೆಮನೆ ಮತ್ತು ರೇಖಾ ಡಿ ಹೆಗಡೆ, ರಚನೆ ಕನಕದಾಸರು. ರೇಖಾ ಕೋಟೆಮನೆ ಅಂಡ್ ರೇಖಾ ಡಿ ಹೆಗಡೆ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಕನಕದಾಸ. ವರವ ಕೊಡು ಎನಗೆ ವಾಗ್ದೇವಿ

ಈಗ ಜೇಡರ ದಾಸಿಮಯ್ಯನವರ ರಚನೆ ಹಾಡಿದ್ದಾರೆ ಜಯದೇವಿ ಜಂಗಮಶೆಟ್ಟಿ ಮತ್ತು ಸುಮಂಗಲ ಜಂಗಮಶೆಟ್ಟಿ. ಉರಿವ ಕೆಂಡದ ಮೇಲೆ ಋಣವ ತಂದಿರಿಸಿದರೆ, ಉರಿವ ಕೆಂಡದ ಮೇಲೆ ಋಣವ ತಂದಿರಿಸಿದರೆ. ರಿಟನ್ ಬೈ ಜೇಡರ ದಾಸಿಮಯ್ಯ, ಸಾಂಗ್ ಬೈ ಜಯದೇವಿ ಜಂಗಮಶೆಟ್ಟಿ ಅಂಡ್ ಸುಮಂಗಲ ಜಂಗಮಶೆಟ್ಟಿ.

ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣಗಳ, ಕನಕದಾಸರ ರಚನೆಗೆ ದನಿಯಾಗಿದ್ದಾರೆ ಮಾಧವಗುಡಿ. ತೊರೆದು ಜೀವಿಸಬಹುದೇ ಹರಿ ನಿಮ್ಮ ಚರಣಗಳ, ರಿಟನ್ ಬೈ ಕನಕದಾಸ, ಸಾಂಗ್ ಬೈ ಮಾಧವಗುಡಿ.

ನಾಗವಲ್ಲಿ ನಾಗರಾಜ್ ಅವರ ದನಿಯಲ್ಲಿ ಬಸವಣ್ಣನ ವಚನ, ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗನೆಂತೆನ್ನ ಬಾಳುವೆ. ನಾಗವಲ್ಲಿ ನಾಗರಾಜ್ ಪ್ರೆಸೆಂಟಿಂಗ್ ಅವಚನ ರಿಟರ್ನ್ ಬೈ ಬಸವಣ್ಣ. ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗನೆಂತೆನ್ನ ಬಾಳುವೆ.

ಗಂಗಾತೀರದಿ ನಿಂತ ಶ್ರೀ ಯತಿವರನ್ ಯಾರೇ ಪೇಳಮ್ಮಯ್ಯ. ವೃಂದಗಾನದಲ್ಲಿದೆ ರಚನೆ ಜನಾರ್ದನ ವಿಠಲ. ತುಂಗಾತೀರದಿ ನಿಂತ ಶ್ರೀ ಯತಿವರ ಯಾರೇ ಪೇಳಮ್ಮಯ್ಯ, ರಿಟನ್ ಬೈ ಜಗನ್ನಾಥ ವಿಠಲ, ಸಾಂಗಿನ್ ಕೋರಸ್.

0: ಸಂಗೀತ ಪ್ರಿಯರೇ, ಇದುವರೆಗೂ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳನ್ನು ಆಲಿಸಿದ್ರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotional music program. This program is a contribution of Akashwani Bengaluru, anytime, Indian music.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ಅರ್ಚನಾ ಏಕುಲಕರ್ಣಿ, ಭಾಗವಹಿಸುವ ವಿದ್ಯಾರ್ಥಿನಿ ಅಂಜನಾ ಎನ್ ಮೂರ್ತಿ.
2: ನಮಸ್ಕಾರ ಮೇಡಮ್.
3: ನಮಸ್ಕಾರ ಅಂಜನಾ. ಇವತ್ತು ನಾವು ಒಂದು ಕೊನೆಯ ಚರಣವನ್ನು ಕಲಿತಾ ಇದ್ದೀವಿ.
2: ಆಯ್ತು ಮೇಡಮ್.
3: ಈಗ ಹಿಂದಿನ ಒಂದು ತರಗತಿಯಲ್ಲಿ ಏನು ಕಲಿತಿದ್ದು ನನಗೆ ಸ್ವಲ್ಪ ಹೇಳಬೇಕು.
2: ಆಯ್ತು ಮೇಡಮ್.
3: ಮೊದಲು ಸಾಹಿತ್ಯ ಏನೇನು ಬರ್ಕೊಂಡಿದ್ಯಾ ಹೇಳು, ಆಮೇಲೆ ಹಾಡಿ ತೋರಿಸ್ಬೇಕು. ಸಾಹಿತ್ಯ
2: ಕೊಳಲೂದೋ ಇನ್ನೊಮ್ಮೆ ರಂಗಯ್ಯ, ಕೊಳಲೂದೋ ಇನ್ನೊಮ್ಮೆ ಕೃಷ್ಣಯ್ಯ,
3: ಸರಿ
2: ಕೊಳಲೂದೋ ದ್ವಾರಕಾ ನಿಲಯನೆ,
3: ಸರಿ
2: ಇದು
3: ಪಲ್ಲವಿ. ಓಕೆ.
2: ಮೊದಲನೇ ಚರಣ, ಎಡ ಹೆಗಲಲಿ ಎಡಗಲ್ಲವ ನಿಕ್ಕಿ ಕುಡಿ ಹುಬ್ಬುಗಳ
3: ಅಲ್ಲಾಡಿಸುತ್ತ
2: ಇದು ಮೊದಲನೇ ಚರಣ. ಆಯ್ತು. ಎರಡನೇ ಚರಣ, ಮೃದು ತರ ತುದಿ ಬೆರಳಿಂದ ಒತ್ತುತ ಮಧುರಾಧರ ದಲ್ಲಿಟ್ಟು ರಂಗಯ್ಯ,
3: ಸರಿ ಹೇಳ್ತೀನಿ. ಮೂರನೇದಿಗೆ ಹೇಳ್ತೀನಿ, ಇದನ್ನ ಹಾಡಿ ತೋರಿಸ್ಲಿಕ್ಕೆ ಏನಾದ್ರು ಆಗುತ್ತಾ? ನಾನೊಂದ್ಸರಿ ಹಾಡ್ತೀನಿ, ಆಮೇಲೆ ನೀನು ಹಾಡಿ ತೋರಿಸ್ಬೇಕು.

0: ರಂಗಯ್ಯ ಈ ಥರನೂ ಅನ್ಬೋದು ನೀನು. ಕೃಷ್ಣನಿಗೆ ಕೊಳಲು ಊದು ಊದು ಅಂತ ನಾವು ಹೇಳ್ದಂಗೆ ಭಾಳ ಸರಿ ಈ ಥರ ಹಾಡ್ಬೋದು. ಅರ್ಥ ಆಯ್ತಲ್ಲ ಈಗ?
1: ಸರಿ ಆಯ್ತು.
0: ಇದನ್ನ ಹೇಳ್ಬೋದಲ್ವಾ? ಎರಡನೇದು ಚರಣ ಇದೆಯಲ್ಲ, ಎರಡನೇ ಚರಣ ಅದನ್ನು

0: ಈ ಥರ ಬರುತ್ತೆ ಎರಡನೇದು. ಕೊನೆಯ ಒಂದು ಚರಣ ಕೂಡ ಇದೇ ರೀತಿನೇ ಬರುತ್ತೆ.
1: ಆಯ್ತು ಮ್ಯಾಮ್.
0: ಮೂರನೇ ಚರಣದ ಸಾಹಿತ್ಯವನ್ನು ಹೇಳ್ತೀನಿ, ನೀನು ಬರ್ಸ್ಕೋ.
1: ಆಯ್ತು ಮ್ಯಾಮ್,
0: ಬರ್ಕೋತೀನಿ. ನಾದ ಮೂರುತಿ,
1: ನಾದ ಮೂರುತಿ,
0: ಗೋಪಿ ಜನ ಲೋಲ,
1: ಗೋಪಿ ಜನ ಲೋಲ, ನಾದ ಮೂರುತಿ, ಗೋಪಿ ಜನ ಲೋಲ,
0: ಶ್ರೀದ ವಿಠಲ,
1: ಶ್ರೀದ ವಿಠಲ,
0: ಗೋಪಾಲ ಬಾಲ,
1: ಗೋಪಾಲ ಬಾಲ, ಶ್ರೀದ ವಿಠಲ, ಗೋಪಾಲ ಬಾಲ.
0: ನಾದ ಮೂರುತಿ, ಗೋಪಿ ಜನ ಲೋಲ, ಶ್ರೀದ ವಿಠಲ, ಗೋಪಾಲ ಬಾಲ.
1: ನಾದ ಮೂರುತಿ, ಗೋಪಿ ಜನ ಲೋಲ, ಶ್ರೀದ ವಿಠಲ, ಗೋಪಾಲ ಬಾಲ.
0: ಇಷ್ಟೇ ಇದು ಕೊನೆ ಒಂದು ಚರಣ.
1: ಇದೇ ಮೂರನೇ ಚರಣ, ಅಂತಿಮ ಚರಣ.
0: ಅಂತಿಮ ಚರಣ
1: ಇದು ನಾಮಾಂಕಿತ ಶ್ರೀದ ವಿಠಲ,
0: ಇಲ್ಲೇ ಅದ ಶ್ರೀದ ವಿಠಲ ಅಂತ ಇದೆ ಅಂಕಿತ.
1: ಸರಿ,
0: ಹೇಳ ಎಲ್ಲ. ಮೊದಲನೇದು ಮತ್ತೆ ಎರಡನೇದು ಚರಣ ಯಾವ ರೀತಿ ಇತ್ತು, ಇದು ಕೂಡ ಅದೇ ತರ. ಮೂರು ಚರಣ ಒಂದೇ ರೀತಿ ಇದೆ ಇದ್ರೊಳಗೆ. ಇದ್ರೊಳಗೆ ಒಂದೇ ನಾವು ಒಂದು ಭಾವ ತುಂಬಿ ಹಾಡ್ಬೇಕು ಇಷ್ಟೇ, ಬೇರೆ ಏನಿಲ್ಲ. ತುಂಬಾ ಸರಳವಾಗಿರುವಂತ ಸಾಹಿತ್ಯ ಮತ್ತೆ ತುಂಬಾ ಒಳ್ಳೆಯ ರಾಗ ಇದ್ರೊಳಗೆ ಇರೋದು.
1: ಓಕೆ, ತುಂಬಾ ಚೆನ್ನಾಗಿದೆ.

0: ಈ ಕೃತಿಯನ್ನು ಮುಗಿಸ್ಬೇಕು.
1: ಸರಿ ಮ್ಯಾಮ್,
0: ಈ ಹಾಡನ್ನ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಯಿತು ಅನಿಸುತ್ತೆ.
1: ಆಗಿದೆ,
0: ಇನ್ನೊಂದು ಸ್ವಲ್ಪ
1: ಚೆನ್ನಾಗಿದೆ ರಚನೆ,
0: ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಇನ್ನೂ ಹೆಚ್ಚು ಪರ್ಫೆಕ್ಟ್ ಆಗ್ಬೋದು.
1: ಸರಿ,
0: ಓಕೆ. ಇವತ್ತಿನ ತರಗತಿಯನ್ನು ಇಲ್ಲಿ ಮುಗಿಸೋಣ.
1: ನಮಸ್ಕಾರ ಮ್ಯಾಮ್. ಧನ್ಯವಾದಗಳು.
0: ನಮಸ್ಕಾರ ಅಮ್ಮ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಅರ್ಚನಾ ಏಕುಲಕರ್ಣಿ, ಭಾಗವಹಿಸಿದ ವಿದ್ಯಾರ್ಥಿನಿ ಅಂಜನಾ ಎನ್ ಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜೇಂದ್ರ ಕುಲಕರ್ಣಿ ಅವರ ಬಾನ್ಸುರಿ ವಾದನ ಕೇಳುವಿರಿ. ರಾಗ್ ಭಿನ್ನ ಷಡ್ಜ್.
1: ಲಿಸನ್ ಟು ಹಿಂದೂಸ್ತಾನಿ ಫ್ಲೂಟ್ ರೆಸೈಟಲ್ ಬೈ ಶ್ರೀ ರಾಜೇಂದ್ರ ಕುಲಕರ್ಣಿ. ರಾಗ್ ಭಿನ್ನ ಷಡ್ಜ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜೇಂದ್ರ ಕುಲಕರ್ಣಿ ಅವರ ಬಾನ್ಸುರಿ ವಾದನ ಆಸ್ವಾದಿಸುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಗೋರಖ್ ಕಲ್ಯಾಣ್.
1: ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ರಿಸೈಟಲ್ ಬೈ ಶ್ರೀ ರಾಜೇಂದ್ರ ಕುಲಕರ್ಣಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ ರಘುನಾಥ್ ನಾಕೋಡ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಗೋರಖ್ ಕಲ್ಯಾಣ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜೇಂದ್ರ ಕುಲಕರ್ಣಿ ಅವರ ಬಾನ್ಸುರಿ ವಾದನ ಕೇಳಿದಿರಿ. ತಬಲಾ ಸಹಕಾರ ನೀಡಿದವರು ಬಿಎ ನಂದಿನಿಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ರಿಸೈಟಲ್ ಬೈ ಶ್ರೀ ರಾಜೇಂದ್ರ ಕುಲಕರ್ಣಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಬಿಎ ನಂದಿನಿಕರ್. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿ ರಘುರಾಮ್ ಅವರಿಂದ ಹಾರ್ಮೋನಿಯಂ ವಾದನ ಕೇಳುವಿರಿ. ಪಕ್ಕವಾದ್ಯದಲ್ಲಿ ವಿ ಶ್ರೀಕಾಂತ್ ಅವರಿಂದ ವಯಲಿನ್, ಆನೂರು ಅನಂತ ಕೃಷ್ಣ ಶರ್ಮಾ ಅವರಿಂದ ಮೃದಂಗ, ಟ್ರಿಚಿ ಕೆಆರ್ ಕುಮಾರ್ ಅವರಿಂದ ಘಟ. ಮೊದಲಿಗೆ ರಘುನಾಯಕ ಹಂಸಧ್ವನಿ ರಾಗ ಆದಿತಾಳ ತ್ಯಾಗರಾಜರ ಕೃತಿ.
1: ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಅ ಹಾರ್ಮೋನಿಯಂ ರಿಸೈಟಲ್ ಬೈ ಬಿ ರಘುರಾಮ್. ಅಕಂಪನಿಸ್ ಆರ್ ಆನ್ ದಿ ವಯಲಿನ್ ವಿ ಶ್ರೀಕಾಂತ್, ಆನ್ ದಿ ಮೃದಂಗಂ ಆನೂರು ಅನಂತ ಕೃಷ್ಣ ಶರ್ಮಾ, ಘಟಂ ತ್ರಿಚಿ ಕೆ ಆರ್ ಕುಮಾರ್. ಟು ಬಿಗಿನ್ ವಿತ್ ರಘುನಾಯಕ ಸೆಟ್ಟು ಹಂಸಧ್ವನಿ ರಾಗ ಆದಿತಾಳ, ಅ ಕಾಂಪೊಸಿಷನ್ ಆಫ್ ತ್ಯಾಗರಾಜ.

ಇನ್ನೀಗ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಹಿರಣ್ಮಯೀಂ ಲಕ್ಷ್ಮೀಂ ಲಲಿತರಾಗ ರೂಪಕತಾಳದಲ್ಲಿದೆ. ನೌ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಸೆಟ್ ಟು ಲಲಿತರಾಗ ರೂಪಕತಾಳ ಹಿರಣ್ಮಯೀಂ ಲಕ್ಷ್ಮೀಂ.

0: ಕೇಳಿ ಪರಿದಾನಮಿಚ್ಚಿತೆ ಬಿಲಹರಿ ರಾಗ ಖಂಡ ಚಾಪುತಾಳ ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರ್ ಅವರ ಕೃತಿ.
1: ನೌ ಲಿಸನ್ ಟು ಪರಿದಾನಮಿಚ್ಚಿತೆ ಸೆಟ್ ಟು ಬಿಲಹರಿ ರಾಗ ಖಂಡ ಚಾಪುತಾಳ ರಿಟನ್ ಬೈ ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರ್.

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಿ ರಘುರಾಮ್ ಅವರಿಂದ ಹಾರ್ಮೋನಿಯಂ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ವಿ ಶ್ರೀಕಾಂತ್ ಅವರಿಂದ ವಯಲಿನ್, ಆನೂರು ಅನಂತಕೃಷ್ಣ ಶರ್ಮಾ ಅವರಿಂದ ಮೃದಂಗ, ಟ್ರಿಚಿ ಕೆಆರ್ ಕುಮಾರ್ ಅವರಿಂದ ಘಟ. ಇನ್ನೀಗ ಪುರಂದರದಾಸರ ರಚನೆ ದೇವಕಿ ಕಂದ ಮುಕುಂದ ತಿಲಾಂಗ್ರಾಗ ಆದಿತಾಳದಲ್ಲಿದೆ.
1: ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ಹಾರ್ಮೋನಿಯಂ ರಿಸೈಟಲ್ ಬೈ ಬಿ ರಘುರಾಮ್. ಅಕಂಪನಿಸ್ ಆರ್ ಆನ್ ದಿ ವಯಲಿನ್ ವಿ ಶ್ರೀಕಾಂತ್, ಆನ್ ದಿ ಮೃದಂಗಂ ಆನೂರು ಅನಂತಕೃಷ್ಣ ಶರ್ಮಾ, ಘಟಂ ತ್ರಿಚಿ ಕೆಆರ್ ಕುಮಾರ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್, ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಪುರಂದರದಾಸ, ದೇವಕಿ ಕಂದ.

0: ಕೇಳಿ ರಾಮಬಾಣ ಸಾವೇರಿ ರಾಗ ಆದಿತಾಳದಲ್ಲಿ ತ್ಯಾಗರಾಜರ ಕೃತಿ.
1: ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಸಾವೇರಿ ರಾಗ ಆದಿತಾಳ ರಾಮಬಾಣ.

0: ಗೋಪಾಲಕ ಪಾಹಿಮಾಂ ರೇವಗುಪ್ತಿರಾಗ ಮಿಶ್ರ ಝಂಪೇತಾಳ ಸ್ವಾತಿ ತಿರುನಾಳ್ರ ಕೃತಿ.
1: ನೌ ಲಿಸನ್ ಟು ಗೋಪಾಲಕ ಪಾಹಿಮಾಂ ಸೆಟ್ ಟು ರೇವಗುಪ್ತಿರಾಗ ಮಿಶ್ರ ಝಂಪೆತಾಳ, ಅ ಕಾಂಪೋಸಿಷನ್ ಆಫ್ ಸ್ವಾತಿ.

0: ಇದುವರೆಗೆ ಬಿ ರಘುರಾಮ್ ಅವರಿಂದ ಹಾರ್ಮೋನಿಯಂ ವಾದನ ಕೇಳಿದಿರಿ. ಇವರಿಗೆ ಪಕ್ಕವಾದ್ಯ ಸಹಕಾರ ನೀಡಿದವರು ವಿ ಶ್ರೀಕಾಂತ್ ವಯಲಿನ್, ಆನೂರು ಅನಂತ ಕೃಷ್ಣ ಶರ್ಮಾ ಮೃದಂಗ, ಟ್ರಿಚಿ ಕೆಆರ್ ಕುಮಾರ್ ಘಟ. ಇಲ್ಲಿಗೆ ಇಂದಿನ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಅ ಹಾರ್ಮೋನಿಯಂ ರಿಸೈಟಲ್ ಬೈ ಬಿ ರಘುರಾಮ್. ಹಿ ವಾಸ್ ಅಕಂಪನೀಡ್ ಆನ್ ದಿ ವಯಲಿನ್ ಬೈ ವಿ ಶ್ರೀಕಾಂತ್.

ಆನ್ ದಿ ಮೃದಂಗಂ ಬೈ ಆನೂರು ಅನಂತಕೃಷ್ಣ ಶರ್ಮಾ, ಘಟಂ ಬೈ ತ್ರಿಚಿ ಕೆಆರ್ ಕುಮಾರ್. ದಿಸ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿತೇಂದ್ರ ಅಭಿಷೇಕಿ ಅವರ ಗಾಯನ ಕೇಳುವಿರಿ. ರಾಗ್ ಸ್ವಾನಂದಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಜಿಯರ ಮಾನತನಾಹಿ, ಧೃತ್ ತೀನ್ ತಾಲ್ ಜೀನಾ ಮಾನೋ ಮೋರಿ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಪಂಡಿತ್ ಜಿತೇಂದ್ರ ಅಭಿಷೇಕಿ. ರಾಗ್ ಸ್ವಾನಂದಿ, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಜಿಯಾರಾ ಮಾನತನಾಹಿ, ಧೃತ್ ತೀನ್ ತಾಲ್ ಜೀನಾ ಮಾನೋ ಮೋರಿ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿತೇಂದ್ರ ಅಭಿಷೇಕಿ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದದಲ್ಲಿ ತಬಲಾ ಸಹಕಾರದಲ್ಲಿ ನಂದಕುಮಾರ್ ಪರ್ವತ್ಕರ್, ಹಾರ್ಮೋನಿಯಂ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಜಿ ಲವ್, ಖಯಾಲ್ ವಿಲಂಬಿತ್ ತೇಂತಾಲ್ ತಬ್ ತು ಜಂಗ್ ಸಮಾನ್, ಧೃತ್ತೇಂತಾಲ್ ದರಸು ಬಿನ್ನು ಸುನೋ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ಜಿತೇಂದ್ರ ಅಭಿಷೇಕ. ಹಿ ಈಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ನಂದಕುಮಾರ್ ಪರ್ವತ್ಕರ್, ಹಾರ್ಮೋನಿಯಂ ಬೈ ಶ್ರೀ ವೆಂಕಟೇಶ್ ಗೋಡ್ಖಿಂಡಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಝೀಲಫ್, ಖ್ಯಾಲ್ ವಿಲಂಬಿತ್ ತೀಂತಾಲ್ ತಬ್ ತು ಜಂಗ್ ಸಮಾನ್, ಧೃತ್ ತೀಂತಾಲ್ ದರಸ ಬಿನ್ನು ಸುನೋ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿತೇಂದ್ರ ಅಭಿಷೇಕಿ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ನಂದಕುಮಾರ್ ಪರ್ವತ್ಕರ್, ಹಾರ್ಮೋನಿಯಂ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಸೈಟಲ್ ಬೈ ಪಂಡಿತ್ ಜಿತೇಂದ್ರ ಅಭಿಷೇಕಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ ಎಸ್ವಿಎನ್ ಚಂದನಬಾಲ ಅವರ ಹಾಡುಗಾರಿಕೆಯನ್ನು. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ವಿದ್ವಾನ್ ಸಿಎನ್ ಚಂದ್ರಶೇಖರ್, ಮೃದಂಗ ಎಂಆರ್ ಸಾಯಿನಾಥ್. ಎಸ್ವಿಎನ್ ಚಂದನಬಾಲ ಅವರ ಹಾಡುಗಾರಿಕೆಯಲ್ಲಿ ಸ್ವಾತಿ ತಿರುನಾಳರ ರಚನೆಗಳನ್ನು ಆಲಿಸೋಣ. ಮೊದಲಿಗೆ ದೇವದೇವ ಕಲಯಾಮೆ ಮಾಯಾ ಮಾಳವ ಗೌಳರಾಗ ರೂಪಕ ತಾಳದಲ್ಲಿದೆ ಸ್ವಾತಿ ತಿರುನಾಳರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಎಸ್ವಿಎನ್ ಚಂದನಬಾಲ. ಅಕಂಪನಿಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಸಿಎನ್ ಚಂದ್ರಶೇಖರ್, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ಎಸ್ವಿಎನ್ ಚಂದನಬಾಲ ಪ್ರೆಸೆಂಟಿಂಗ್ ಕಾಂಪೊಸಿಷನ್ಸ್ ಆಫ್ ಸ್ವಾತಿ ತಿರುನಾಳ್. ಟು ಬಿಗಿನ್ ವಿತ್ ದೇವದೇವ ಕಲಯಾಮಿ, ಸೆಟ್ಟು ಮಾಯಾ ಮಾಳವ ಗೌಳರಾಗ ರೂಪಕ ತಾಳ.

ಈಗ ವಾಚಸ್ಪತಿ ರಾಗ ಆದಿತಾಳದಲ್ಲಿ ಪಾಹಿ ಜಗಜ್ಜನನೇ. ನೌ ವಾಚಸ್ಪತಿ ರಾಗ ಆದಿತಾಳ ಜಗಜ್ಜನನೇ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ವಿಎನ್ ಚಂದನಬಾಲ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರ ವಿದ್ವಾನ್ ಸಿಎನ್ ಚಂದ್ರಶೇಖರ್, ಮೃದಂಗ ಎಂಆರ್ ಸಾಯಿನಾಥ್, ಸ್ವಾತಿ ತಿರುನಾಳರ ರಚನೆಗಳನ್ನು ಕೇಳುತ್ತಿದ್ದೀರಿ. ಈಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕೇಳಿ ಸಿಂಧು ಭೈರವಿರಾಗ ರೂಪಕ ತಾಳದಲ್ಲಿ ವಿಶ್ವೇಶ್ವರ ದರ್ಶನಕರ್. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ಟ್ರೆಡಿಷನ್ ಬೈ ಎಸ್ವಿಎನ್ ಚಂದನಬಾಲ. ಅಕಂಪನಿ ಸಾರ್ ಆನ್ ದ ವಯಲಿನ್ ವಿದ್ವಾನ್ ಸಿಎನ್ ಚಂದ್ರಶೇಖರ್, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ನೌ ವಿಶ್ವೇಶ್ವರ ದರ್ಶನಕರ್, ಕಂಪೋಸಿಷನ್ ಆಫ್ ಸ್ವಾತಿ ತಿರುನಾಳ್, ಸೆಟ್ ಟು ಸಿಂಧು ಭೈರವಿರಾಗ ರೂಪಕತಾಳ.

ಎಸ್ಪಿಎನ್ ಚಂದನಬಾಲ ಅವರ ಹಾಡುಗಾರಿಕೆಯಲ್ಲಿ ಕೊನೆಯದಾಗಿ ತಿಲ್ಲಾನ ಭೂಪಾಲಿರಾಗ ಆದಿತಾಳ. ನೌ ತಿಲ್ಲಾನ ಸೆಟ್ಟು ಭೂಪಾಲಿರಾಗ ಆದಿತಾಳ.

ಇದುವರೆಗೂ ಯಸ್ಮಿಯನ್ ಚಂದನಬಾಲ ಅವರ ಹಾಡುಗಾರಿಕೆಯಲ್ಲಿ ಸ್ವಾತಿ ತಿರುನಾಳರ ರಚನೆಗಳನ್ನು ಕೇಳಿದರೆ. ಪಕ್ಕವಾದ್ಯದಲ್ಲಿ ವೈಲಿನ್ ಸಹಕಾರ ನೀಡಿದವರು ವಿದ್ವಾನ್ ಸಿ ಎನ್ ಚಂದ್ರಶೇಖರ್, ಮೃದಂಗ ಎಂಆರ್ ಸಾಯಿನಾಥ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program, you just heard compositions of Swati Tirunal by S.V.N. Chandanabala. Accompanies were on the violin Vidwan C.N. Chandrasekhar, on the mridangam M.R. Sainath. This program is a contribution of Akashwani Bengaluru, anytime, Indian music.